ತುದಗಿ ಮಹಾ ಐ ಕೈನಕಿ ಅವಾ ಕೊನುಂಗ್ ಯೌರಗ ಪಾರಿ ಮಹಾಕ್ ತೈವಂಗ್ ಪಾವರಕ್ಕಿ ಪಾರಿ ಮಹಾಕ್ನ ತೈವಂಗ್ ಪಾವರಕ್ಪಗಿ ಸನಾ ಕೊನುಂಗ್ ಸಿನ್ ಬಥುಂಗ್ನ ಹರಾವ್ ತಯಾಂಬಗಿ ಮಹುತ ಪಾವ್ಗಿ ಪಾವ್ನಿಲ್ಲ ಸನಾ ಕೊನುಂಗ್ ಸಿನ್ ಬಥುಂಗ್ಕಿ ಪಾರಿ ಕೆಂಗ್ದುಂಗ್ ಅಂಬ ಸೆನ್ಬಿ ಮಚಾನತ್ತೆ ಕತ್ತೆ ಮೈತೈ ಮಸಾನಿ ಹಾಯ್ಬ ಪಾವ್ನಿಲ್ಗಲೊಯ್ನನ ಹಂಗ ಮಥೌ ಕಿಬಿಕ್ನಸು ಅಖಾಬ ಮಿಗೇಂಗ್ನ ಹಿಂಗ್ಬಿಕಿ ಅಂಗಾಂಗ್ ಮತ ಮೋರಿಂಗೈದಗಿ ಹೇಗ್ನಬದ ಚತ್ಕದವ ಸಜಲಿ ಚತ್ನದುನ ಪಾರಿ ಮಾಬು ಒತ್ಬಿಕಿ ಅಸುಮ್ನ ಅಚಾವ್ ಲೇಪ್ ಚಲಕ್ಕಿ ಬಾ ಪಾರಿಬು ಸನಾ ತಂಗ್ಬಲ್ದಗಿ ಲಾಬ್ನ ತಂಬಿಕಿ ಐಬುಸು ಲೈ ಮರೆಲ್ ಪಂಥೋನ್ ಪಮನ್ ಕಿದೆ ಪಾರಿಮಾನ ಸರೇಬ್ ಕಂಗ್ದೋಂಗ್ ಫರಕ್ಲವ ಮತಂದಸು ಸನಾ ತಂಗ್ಬಲ್ದ ಪಮಂದನವ ಪೊರಂ ಸಿಂಧುನ ಲಾಂಜಿಂಗ್ ಪುರೇಲ್ಗಿ ಪಂಥೋನ್ ತಿಂದೋಕಿ ಮಕ್ಕೊಯ್ಗಿ ಪೊರಂ ಪುಂನಮ ಕಂಗ್ಲವಸು ಪಾರಿನ ಕನಾಬಸು ಅರೌಕಿದೆ ಮಪಾಂಕನ ಯಾವ್ದ್ರಬಸು ಕೊರೌ ಕುದಿಂಗ್ ಮಮಾಯಿಗಿ ನಾಕ್ತ ಕೊಂಗ್ದೊಯ್ರಕ್ತುನ ಅವಾನುಂಗಾಯಿ ಪೌದಂ ಜೈ ಮಾಗಿ ಮಪ್ಪೋಕ್ಸಿಗಿ ಕಲ್ಲು ಬದ ಐಗಿ ಉನ್ಬಿ ನುಂಗ್ ಲೈತಾಫಂ ಕಂಕಿದೆ ಮಾಗಿದ ಮಕ್ಕನ್ ಬದಸು ತತ್ತನ ಮೈಸಾಲಾಂಕಿ ಅಸಿಗುಮ್ನ ಸುಗ್ಲಮಂ ಲಬ ಅಹಿಂಗ್ ಅಮ

ಕೈ ನಪಾಲಿನೆ ನಮ್ಮವನ್ನು ಕುಲಾಯಿ ತಾವಯ್ಯೋಪಂತ ನಾವು ತೀಸಾಮಕ್ಕಿದ್ರೆ ತಾವಯ್ಯೋ ಸತ್ತನು

0: ಸಾವಿರೆ ಗೀತ್ಮಲ ಆಕಾಶವಾಣಿ ಇಂಫಾಲ್ ಹೌಸಗ ಮುಗ್ ಲಾಂಥೋಕ್ಚರಿ ಅರಿವ ಫಿಲ್ಮ್ ಇಸೈ ಎಂಬದಿ ಮತ್ತು ಇಸೈ ಸಿಂಗ್ ಮತಂಗ್ ಮತಂಗ್ ಒಯ್ನ ಖುದೋಲ್ ಗೆಹಾನ್ಬದ ತಾಮಿನಸಿ ಖುಥಾಂಗ್ ಲಮ್ಜೆಲ್ ಫಿಲ್ಮ್ ಅಸಿದಗಿ ನೋಂಗ್ಮೈಥೆಮ್ ಪಹಾರಿಗಿ ಖೊಂಜೆಲ್ದ ಜಿ ಸಿ ತೋಂಗ್ಬ್ರಾನ ಸೈರೆಂಬ ನೋಂಗ್ಮೈಥೆಮ್ ಪಹಾರಿ ಮಸಾಮಕ್ನ ಸೈರಾಂಗ್ಬ ಇಸೈನಿ ಖುದೋಲ್ ತಮ್ಜರಿ ngamag sokchau swa lawki kirup kirup yena
1: ngam sokchau swa law

ಮತ್ತೊಮ್ಮೆ ಸೇಗಿ ಮತಂಗಿ ಖುದೋಲ್ದ ತಾಮಿನಸಿ ಬಿ ಕುಂಜ ಬಿಹಾರಿ ಸರ್ಮಗಿ ಖೊಂಜಲ್ದ ರಘುಮನಿ ಥಿಯಾಮ್ನ ಸೇರಿಯಂಗ್ಬ ಮತ್ತೊಮ್ಮೆ ಸೇ ಐಗಿ ಮೊಂಗ್ಫಮ್ದ ಲಾಕ್ತುನ ನಂಗ್ನ

0: ಮತಮಿಸೈ ಅನ್ನಿ ಮಥಂಗ್ ಮಥಂಗ್ ಒಯ್ನ ತಾಬಿರೆ ತಾಂಕಕ ಸಿದ ಮಣಿಪುರಿ ಮತಮಿಸೈ ಸಿಂಗ್ ಲಾಂಥೋಕ್ಚಬ ಲೊಯ್ಸಿಂಜರಿ
1: ಪ್ರಕಾರ ಪಿಎಂ ಜಯ ಅಬ್ ಗರೀಬೋ ಕೆ ಜಯ ಬನ್ ಗಯಿ.

ಅಂಜರಿ ಬೈಸೆಯ ಸಿಗಲೋಯ್ನ ತಾಂಕಗಸಿದ ಮಣಿಪುರಿ ಮತಮಿ ಸೈಸಿಂಗ್ ಲಾಂಥೋಕ್ತುನ ತಹಂಜಬ್ಬ ಲೋಯ್ಜರೆ ಆಕಾಶವಾಣಿ ಇಂಫಾಲ್ ಹೌಸಿಗ ಮುಕ್ತಾಬಿರಸೆ ಯಾಯ್ಫ ಯುಂಬಾಲ್ಗಿ ಥೌರಂ ಥೌರಂ ಮಸಿದ ತಾಮಿನಸೆ ಹರ್ನಿಯಾ ಅಮದಿ ಮಸಿಗಿ ಲೈಯಿಂಗ್ ಹೈಬ ಹಿರಮಸಿದ ಸೀಜ ಅಕಾಡೆಮಿ ಆಫ್ ಹೆಲ್ತ್ ಸೈನ್ಸಸ್ ಲಾಂಗೋಲ್ದ ಸೀನಿಯರ್ ಕನ್ಸಲ್ಟೆಂಟ್ ಸರ್ಜನ್ ಒಯ್ನ ಲೈರಿಬ ಡಾಕ್ಟರ್ ಚಂದ್ರಗುಪ್ತ ಚೋಂಗ್ಥಾಮ್ಗ ಉನದುನ ವರಿ ಸಾಬ ಉನದುನ ವರಿ ಸಾಬಿರಿಬಿ ಲೋಯ್ತೋಂಗ್ಬಂ ರಂಜನಾ ಥೌರಂ ಪುಥೋಕ್ಬಿ ಥೋಕ್ಚೋಮ್ ರೇಣುಬಲಾ.

ಆಕಾಶವಾಣಿ ಇಂಫಾಲ್ ಹೌಸಿಂಗ್ ಅಸಿಗಿ ಅಮದಿ ಹಯೆಂಗಿ ಥಮ್ಜರಿಬ ಥೌರಮ್ ಸಿಂಗ್ ಮಯಾಮ್ಗಿ ಮಫಮ್ದ ಸಂಲಪ್ನ ನಿಂಗ್ಸಿಂಜರಿ ನಿಂಗ್ಸಿಂಗ್ ಜಬಾಸಿ ಹೇಗ್ ಲೊಯ್ಬಗ ಲಾಂಥೋಕ್ಚಗನಿ ನಹರೋಲ್ಗಿ ಖೊಂಜೆಲ್ ಅಸಿಗಿ ನಹರೋಲ್ಗಿ ಖೊಂಜೆಲ್ ಥೌರಮ್ದ ಥಮ್ಜರಿ ಲೈಖುರಾಮ್ ಮೋನಿಕಾ ಡ್ಯಾನ್ಸರ್ ಪ್ರೊಡಕ್ಷನ್ ಯೂನಿಟ್ ಜವಾಹರ್ಲಾಲ್ ನೆಹರು ಮಣಿಪುರ್ ಡ್ಯಾನ್ಸ್ ಅಕಾಡೆಮಿಗ ಉನದುನ ವರಿವತ್ತಾಯಿ ಶಾಬಾ ಉನಬಿಗದಬಿ ಮುತುಮ್ ಲಾಂಗ್ಲೆಂತೋನ್ ಅಮದಿ ನಿಕಿತಾ ರಾಜ್ಕುಮಾರಿ ಗಸಿ ಪುಂಗ್ ತರುಕ ಮಿನಿಟ್ ನಿಫು ಚಟ್ಪ ಮತ್ತಮ್ದ ಥಮ್ಜರಿ ಖುಂಗಂಗಿ ಥೌರಮ್ ಗಸಿಗಿ ಖುಂಗಂಗಿ ಥೌರಮ್ದ ಫಂಗ್ಬಿಗನಿ ಸೈಖೋಮ್ ಲಂಜಿಂಗ್ ಲೈಮ ಚನುದಗಿ ಮೊಯ್ರಾಂಗ್ ಸಾಯ್ ಅಮದಿ

0: ಆಕಾಶವಾಣಿ ಇಂಫಾಲ್ ಹೌಜಿಗ್ ಮಖಾತಾಬ ಥೌರಂ ಕಂಗ್ಲಾ ಚಾನೆಲ್ದಗಿ ರಿಲೇದ ತಾವ ಫಂಗ್ಬಿರಗನಿ.
1: ಪಾಂಡುಚೇರಿ ಖೊಂಗೊಂಗಿ ಥೌ.